ಇನ್ನು ನಮ್ಮ ಅಹೋತ್ ಜೆ ಕುಣಾರ್ಗೆ ನಮೇ ಜನ್ ಭಾಷಾ ಆತಲಿ, ನಮೇ ಜನ್ ಚಾಲಿಚಲನ ಸಂಸ್ಕೃತಿ ಆತಲಿ, ನಮೇ ಜನ್ ಪರಂಪರಾ ಆತಲಿ, ಇದಂತ ನಮ್ಮ ಪದ್ದ ಪಟ್ಕಿನೂ ಜನ್ ಕಮಲ್ದಾತ್ ಏರಲ್ದಾತ್ ಅಹಲ್ದಾತ್ ಹೇಳಿ ಅರುಣ್ಟ ಬಡೇಟೆ ಕಥಾ ಜೆ ಈ ಬೋದ್ ಎಕ್ಲಂತಿ ಚಲರ ಬಾರ್ಚಿಕಿಚಿ ಎಕ್ಕನೆ ಎಕ್ಕನೆ ಇದ್ಗೆ ಸಿರ್ಜಿನ ಮಂಜಾ